0: Hi, Dolly.
1: Hi.
0: Ngay kore, nang adu kena la ido kai sa kihay no.
1: Ay gi dukan na mahang bado. Advertisement nam ta hab kena na hunda ta na gi nala ini.
0: Eh, yam pay kena tu dia. Kari kari no ba nang gi dukan da phangi ka hairis na.
1: Ay gi di variety store ne. Wholesale su, adu retail su dum yaw reda.
0: Oh, adu ore tine. All India re do Imphal da kok chalu ya dro nang bo.
1: Oh, adu mi loi namak ta yohan babu ngam dori bro du bo.
0: Kari gi ngam boi do no hai. Chingkong singa da na ta na. Ahal na ha. Me pum tik na ta na ri ba. Sangai channel hai ba amaga ne kangla channel hai ba amaga ani le re bani ko hujik tia
1: o o mamal di ki a hairak toi ja no adu ai di yamaga di ta liko
0: is mamal gi ka su khali ma le
1: khandra di kai no nang bo
0: lupa samri sangma da gi ho ro ga ne so is pa ya mam su le ram ni do le
1: o o adu ai ta ra ga di khwai di fa ba option si masina oi re ni na di khalle
0: to to to to oi doi de masina khwai di fa ba
1: umna ma putaram no okchari akashvani imphal gi commercial section da lengshin bi do adomgi paujel mioi lakha kaya da yohan jage
2: iramdam irai chagini khanna naha ahan khaidana matam matam gi thoknarakpa mioi kaya ngasi ekhuina thingari
3: makhal makhal gi election lakpada anuba ariba candidate sing changyeng gi damak tholuktuna leibak sembada achuba saruk yanaba honari
2: micham ekhoi mayamna su makhoi bu kanano ಕರಿ ಥಬಕ್ ತೌಕ್ರಬಗೆ ಅದುಗ ಕರಿ ಕರಿ ತೌರಕನಿ ಹೈಬಸಿದಿ ಖಂಗ್ನಿಂಗ್ಲಿ
3: ಲಾಕದೂರಿಬ ಮಣಿಪುರ್ಗಿ ಇಲೆಕ್ಷನ್ ದ ಕೆಂಡಿಡೇಟ್ ಒಬಿನಿಂಗ್ಲಿಬ ಸಿಂಗಿ ವಕಲೋನ್ ಫೊಂಗ್ತೋಕ್ ಚನಬ ಅಮದಿ ಮಿಯಾಮ್ ದ ಮಸಕ್ ತಕ್ಚನಬ ಮಿನಿಟ್ ಅಹುಮ್ ದಗಿ ಮಂಗ ಫೌಗ್ವ ರೇಡಿಯೋಗಿ ಕುತಾಂಗ್ ದ ಸಂದೋಕ್ನಬ ಮತಂ ಥಂಜರಿ
2: ಸ್ಪಾನ್ಸರ್ ತೌದುನ ಸಂದೋಕ್ಚಗದಬ ಥೌರಂ ಸಿಗಿದಮಕ್ ಆಕಾಶವಾಣಿ ಇಂಫಾಲ್ಗಿ ಕಮರ್ಷಿಯಲ್ ಸೆಕ್ಷನ್ ದ ತಾನಬಿಯು
4: Akashwani Imphal, hozik ayuki pung taraga minit kun chatle, Delhi dagi rileda malem gi oipa pau tabirasi.
5: Good morning, this is Akashwani. I am Saira Mujtaba with World News. The headlines. World Circular Economy Forum 2026 to begin today at Gandhinagar in Gujarat. India and Canada begin next round of talks on proposed trade pact. Prime Minister Narendra Modi to inaugurate 5th edition of SEMICON India 2026 in New Delhi on Thursday. US President Donald Trump says Russia and Ukraine agreed to stop attacking each other's energy.

0: ถูกปฏิบัติเนี่ย
1: ไอ้นั่นก็ได้ดีว่านู่นมาชี้ถูกปฏิก็ได้ยาตะแกมีอามังตะพงนี่ยวนบดีพระเจริญรอยอ่ะอะดุนคุยมันนิงกีปุกครีมปันสิดาชังตะปมาเสียมกะโลนี่ยวนตอริมนี่เนี่ยบวชไอ้ดีเนี่ยอังอังมาปามไปสิเนี่ยก็บวชมาชิงจามนะพงนะบวชนะบดุนี่เฮ้ยยูยวนบดีตุปะยาปุนดีนะว้าว้าลาวนูอยู่นะบอตเตอร์พาดอริมนี่ข้างอะบา
0: คังเดคังเดเลียบเนนะเลียบปุระกะหายังการะดิไผดออะดูดีนะตะดะนะกะฮาวระดิอัสไอดิไฮบีดิไฮซินิโก
1: ไอถูกไอถูกยิง
2: ตาซัมตาซัมเลยโตร
1: เฮ้ยมาปานตางางชิงหลักประมาณเลยไอยังตะโทกอีกแกนั่นงางชิงแต่แน่ช่องหนึ่งไปอย่างนึงแต่ประอุดไปอย่างเด็กโกไอบดเลียบตัวรำนี
2: ่โอ้ตาซัม
3: ตาเร่ตาเร่เอ๊ะจกทั่ว
4: ลาลาจกตัว
2: เออเต็มอ่ะ
0: ลาอีเรฟงัว
2: เฮ้ยเต็ม
0: สังโอสังโ
2: อบอดกุชเลตรบิสดาไอเต็มก็กะอีตานะมินอตาซาม
3: อามะคะเลไกดาไอ้เจบัวเลปะเนนะว้าว้าลองดอเรเนี่ย
2: ไอ้นานะหานายรมบนิ
3: ตุตุตุตุ
2: อันตะกีตาคุมากีลัมบาโอนาอวานเลไกดะกีตาซามโดยามลิงนะบอดเลปะกะดอรีเนี่ยนะ
3: อะอดุนีตะดาน่าตายไปแล้วจู่บัวเลี้ยงกันหิตาไม่ถึงจะจุ่มเลยนะนี่
2: ยามหางกินนี่พอเสียตาไปได้โอ้ยมันเนี่ยบ้าตากุมารโตคุยยุ่งดลลาก้าไอ้อุนัตบยาตบทบ้ามันเลยเรียดนะอิมาหอยตาโซหอยตาไอ้รำไม่ใช่
3: ยุ่งดลลาก้ามาจู่ไอ้บัวเลี้ยงปนิดังตาไปสิดาคีบันมักลักโตนี่เอาใจด
2: ีคีคีจะที่ไงโนมาข้ารมตะกี้ไอ้น่ะปูระก็ลาก็ได้บะมียามโดมาขังบะอดุนนี
3: ่เออ
0: บอสิบุตะเสียงน่ะเลียบะตะมาตาระบรอตอริสิบอ
2: ไกวานุนี่เตมาอีกาตะกาบอสิตะบูชูมบะตันจาสิปากปากผักบอตินี่เตมา
0: ไอ้ดิเน่ปังกีตะกี้ก็ยังปักขัดเลย
3: สักทีนั่งจีนะปักขัดกันมาสินะไอ้คงทางขุดมาจริงๆอีโน่จริงๆตัดยึดตาราทุกท่านกันนะแล้วก็ตู้ตู้รีมีเนี่ย
2: จุ๊บมิตาซัมสิ่งที่ที่เนี่ยอากูจูยุ่มนะกันเนี่ยชวนฮัลโหลทำนี
3: ่
2: สิ่งที่ทุ่มเล็กตอนนี้ชาตินะทุ่มเล็กทำนี
3: ่เล็กได้รู้เนี่ย
2: อาดูกันนี่เต็มอ่ะหันตักเทียบว่าตามโมนบอร์ดกาบะให้พิชิตมาที่เนี่ยซัมแต่ซัมสวยทำนี
0: ่อาดูบุจอกทัว
2: เต็มให้พี่
0: ภากียาบัตบักสูนัดเดีย
2: วมันไม่ภากีนัดเดีย
0: วฮัลโหลมันชิงสูข้าราชการนับนับพัดรอหน่อยบ่
1: จุ๊มจุ๊มจุ๊มสักยี่คุไรตัวมันยามมันสูเลยดีแต่นะ
0: หอยเนี่ยอะดูเนี่ยบ่อะ
2: ด
0: ูไออาสมดังงานข้าราชุพามีไอมวยจานะทักนับมุกตียิงกุกิโก
2: โอ
0: ้นายามบักวารีชานะรำ
2: มั้งเต็มมากเกมจะปักหัดพิรุมุกโ
0: ก้หอย
1: อะดูจอกทุยนังบัวปวดขาไปกินเรา
2: เฮ้ยยังว่ามาซ้ำนะ
1: หัวไปกี่ทีแล้ว
3: เฮ้ยสักยังงาใช้ข้าเลยแกรู้มันจะปวดคงมันจะลุบลุบกำลังรักแก
0: ขังเด็ดอะอะคุยบุยาบุสุยาฮาวียาดับบุสุยาฮาวี
3: ย่าบุยาเราดียาดับบุสุยาตามดีเนี่ยไอ้กิ่งอะตัวไอ้เกดีก็ได้ดียาด้วยเนาะมีสุขอะไรสุขอะไรดูดิ
0: อะไรดิมวยตามน่ะบทเล็บตะกี้ไอ้สุขันตะกี้ว่างางบกเสียยามไปรับปุ่นนี่เด
3: ้อว่างางบกยามไปเด้
0: อพอไอ้เนี่ยเนี่ยมาขั้นเลยไกรมดาบทคอมบัสเป็ดดูดเนี่ยไอ้คุยกับยานะเด้อบ่อินีนุยนคุยตาจุเนี่ยจังเดียดเด้อนะเฮกจังอุเร
1: อินีนุยนหอยดา
0: หอยอะดูดเนี่ยอินีนุยนเนี่ยอายุโยละก็อ่างางมายามมันนิสาปิจระก็มังหันเลย
3: อ
0: ะดูก็หูจิกนะบวชเล็บเนี่ยให้ดิจิบุอะคอยดิบวชกันเนี่ยอามาตะปีบังอ่ะมอยให้รักปกิวานีด
1: าอะดูที่กำไรตัว
0: กะตัวมได้หนูขังเดียอิสุว่าเขาเสียชัดเลยอะดูก็ให้ได
1: ้กะเรียให้ได้
0: อินเนี่ยซุ่มมีไอ้คุยชูอิชาขะกิขลละก็เซลบุพังละบดีให้ดูนะยูโดโยลุเร
3: ่
0: กันไอ้เซลพังอีขังอีอะดูบุมาซีอาภาบัตบักโอยรำเจคังลักปะดะกียูยอนบัตโตกละเกมียังกิเสบาเตาละเกไฮดะนะ ನಯಾನುಪಾಸೆ ಬೋಟ್ ಲೆ ಫಂಜಬನೆ ಇನೆ ಬೋಟ್ ಲೋಯ್ನ ಪಿಬಿದ್ರಬಸು ಅನಿ ಅಹುಮ್ದಂಗ್ ಓಯ್ರಬಸು ಖಾಯ್ಬಿಯೋನನೆ ಇನೆಗಿ ನಾಕ್ತ ಹೆತ ಸಂಜರಕ್ಪನೆ ಇನೆ ಖುರುಮ್ಜರಿಯನನೆ ಥೋಕ್ ಹೆತ ಖುರುಮ್ಜನ್ಬನೆ ಅದಗಿದಿ ಐ ಉಬದ ಸಾವರಂಬ ಮ್ಯಾಮ್ದೋ ಸಾಕ್ಫಮ್ ಥೋಕ್ ಹಂಜಲ್ಲೆ ಅದುಗದಿ ಅದು ಓಯ್ರದಿ ಫೈನೆ ಇಯಾಗಿ ಬೋಸು ಕರಿಗಿ ಖಾಯ್ದನಿ ತಂಜಾ ಸಾರಗ ಇಮುಂಗ್ ಪುಲಪ್ ಹೆತ್ ಪಿಥೋಕ್ಸು ಮಂಗಾಯ್ ಹೈರಕ್ಪಗಿ ವಾನಿದ ಅದುಗನೆ ಮೊಯ್ ತಾಮ ಚಲಮ್ದಾಯ್ದುದ ಐನನೆ ಇನೆ ಹೊಯ್ಸು ಅಕೊಯ್ದ ಲಾಕ್ಲಗ ಚಾ ಗ್ಲಾಸ್ ಅಮತ್ತಸು ಥಕ್ಪಿದ್ರ ಲಾವನ ಹೈರಮ್ಮೆ ಲಾಕೆ ಹೈ ಹೌಬನಿ
3: ಏನೈದಿ ನಂಗೋನೆ ಕೂಬ ಚಲ ಸಖಿ ನಂಜಿದಿ ನಂಜಿದಿ
4: ಓ ತಮೋ
1: ಐ ಮೀ ಲಾಕ್ ಮಾನೆ ಐ ಕನಾನೋ ತ ಯೇಂಗೆ ಏ ತುಂಬಾ ಲಾವ್ ಲಾವ್ ಕರಿ ಪೌ ಲೈದ ಲಾವನೆ ಚಂಗೋನೆ ಚಂಗೋನೆ
4: ತಮ್ಮ ಐ ಕೊಯ್ನ ಹೈನಬದು ಯಾರಿನಿ ಹೇ
3: ಸ್ಪರೆದಕೋ ಅದಿದಿ ಅಕ ಕಮೈತುಪ ಹಾ ಕೆದೊಂಗೆ ಸಿನ್ಬ ಕೆದೊಬ ಕೆದೊಬ
4: ಇದೇ ಮಶು ಬೋನ್ ಖೋಮಲ ಅಮೇಯೆ ಅಶೋಮ ದದಿ ತಮ್ಮ ಯಾಮ್ ನಹರೌ ನಹವಿ ಅದು ತಮ್ಮ ಪಾಖಂಗ್ ಮಸಾ ಕುನ್ಮುಕಿ ಪ್ರೋಗ್ರಾಮ್ ಮಾ ನಶಿನನೌನ್ ಹೆಕ್ತ ಶಿಲ್ಲ
3: ಏ ನಂಗ್ ಫನಬ ಶಿಲ್ಲೋ ಶಿಲ್ಲೋ ಐ ಸಿಂತಿ ಎಕ್ಸ ಸಂಗದ ಯಾವ್ರಿದೊ ಹಿದಾಕ್ನಿ
4: ಓ
3: ಮೀನ ಉಡಗ ಫಜದಿ ಎದನ ಇಸಿಂ ಕಿನ್ಬು ಮಾನ ವೈನ ಸಿಂತಿ ಎಕ್ಸ್ ತದ ಕಿಲ್ಲಬಿ
4: ಅಶ್ ನನೌನ್ ಪಮ್ಜ ಬಹೈಬದೊ ಐ ಥ್ವೈ
3: ಅದುಗನೆ ಯಾಮ್ ಚೆಕ್ ಚಿನ್ ಗದಮ್ನಿ ಕೋ ವಾಟೋಕ್ ತೋಕನ್
4: ಏ ಐ ಐ ಕರೀಮ್ ತೋ ಎಂಜೋರೆ ತಾಮ್ ಕರೀಮ್ ತೋ ಎಂಜೋರೆ
3: ಏ ಚೌಕ್ ತೋ ಜು ಲಾಕ್ ಬುಲೈ ಏ ಐ ಚೌಕ್ ತೋ ಐ
4: ನೈನ್ ಹೇ
3: ಐ ಲಾ ಓ ಚಗೋ ದೆ ಚಗೋ ದೆ
2: ಕಸಾಂ
3: ಹ ಕಮ್ ದೋ ರು ಬೈ ಇ ನಾ ಮೈ ದೆ ಮಿ ಪಾಕ್ ತೋ ಪಾಕ್ ತೋ
2: ಚೌಕ್ ತೋ ಇನ ನಿಂಗ್ ರಬದ ಸುಮ್ ದ ಬಮ ತ ಲೈತೆ ಮಖಾ ಲೈ ಕೈ ಮೈ ಐ ಲೈ ಕೈ ಓವಾಂ ಲೈ ಕೈ ಖುನ್ ಪಾ ಗ ಮನೆ ಲೋಇನ್ ಪಾ ಲೈ ಅಲ್ಲ ಮನ್ ಸಿ ನೈ ಓನ್ ಸೇ ಬು ಸೇ ರೆ ಮಿನೆ ತಸಾಂ
3: ಕರಿ ಐ ಚೆ ರೆ ಬಾ
2: ಮೀನು ಬೋಲೆ ಬೋಗ ನಂಗ ಆಂಗಾಂಗ್ ಜಿಂ ಯು ಬಿತೆ ಇಕೈಗಿನೋ ಸಿನಿ ಅಡೆ ಐನ ಹೈಬ ಓ ಬೋಟ ಯು ಥಕ್ಬಬು ಐನ ಹೌದೋಬ್ರೋ
3: ಅದುನಿ
2: ಅದುಗ ಅಕೊಯ್ ತಾ ಸಾಮ್ನ ಹಾನ ಯು ಯೋಲಮಬ್ಸು ಉಜಿಕ್ತಿ ತೋಖ್ರೆ
5: ಗುಡ್
2: ಮಯಂ ದಸು ಯು ಪಿತಕ್ತ್ರೆ
3: ಪಿತಕ್ತ್ರೆ
2: ಪತ್ತ ಪತ್ತಬಗ್ನಿ ಮಯಂನ ಯಾದೇನ ಅದುನ ಬೋಟ್ ಲೋಯ್ದ್ರಿ ಬೌದಿನೆ ತಾ ಸಾಮ್ನಿ ದಮಕ್ತ ಐನ ಇರನೈ ಐಗಿ ಯುಂದ ಐನ ಯು ಪಿತಕನಿ ಅಕೊಯ್ಗೆ ದಿ ತಾ ಸಾಮ್ ಬೋಟ್ ಕಾದಬ ಯಾದೆ ಸಿನಿ ಅದೈಗಿ ತುಮಿನ್ ತುಮಿನ್ ಲೋಮ್ ಲೇವೈ ಲೇವ್ರೆ
3: ಚೌಕ್ ತುಯಿಬ ಇನ್ನೋಗ್ ದೇದಿ ಹೈ ಇನ್ನೋಗ್ ದಿನ ಅವಾಟ್ ಪಂ ತಲೆ ಹನ ನೈ ಹಂ ಬನ ಹಾ
2: ಅದಕ್ಕೆ ಬೋರ್ಡ್ ಸಿದನೆ ನನೌ ನ ಸಿಲ್ಲಿಬ ಅನೌಬ ಲಾಲೋ ಸಿಂಚೆ ಮಕ್ವೈ ಮಕ್ವ ಫಜನ ನೋಬ ಜಾನಿ
3: ನೋರ ಮನಿ
4: ತಮೋ ಐ ಕ್ವೈ ತೌ ಸೆ ಅರೈ ಬನ್ನು ಪಾನ ತಿನೆ
3: ಹುಯ್ನಿ
4: ಅದೋ ಮತ್ತ ಮಂಗನ್ ಬದಿ ಯಾದ್ರೆ ತಬ ಯಾಮೇವ ದ ಮನಿಂಗ್ ಸಿಂಗ್ ಮಚಾಮ್ ಹಂತಿ ಪೈರುಶಿ
2: ಯಾ ಇನ್ನೆ ಚಂಗಿ
3: ಹೈ ಇನೌ ಸಿಂಗಿನೆ ವಾತನೆ ಬನೆ ನಯಾಮ್ ಬನೆ ಲೋಯ್ ಚಿನ್ ಥಂಬಮ್ನಿ ಲೋ ಚಂಗ ಮನಿಂಗ್ ಹೊಂದ ಅದುಗನೆ ಲಾನ್ಗಿ ಖುಸು ಕುಲೈ ಚಿಂದು ಸಿಂತಿಯಕ್ಸ್ ತಗಿ ನಕುಟ್ನ ಪಗ್ನ ಎಕ್ಟ ಕಲ್ಲಗ ಪೂಗ್ಲೋಯ್ ಪೂವಾ
2: ಕ್ಯಾಮ್ರೆಯವರಿ ಸಣ್ಣ ಸಣ್ಣಬಸಿಂದು ಕೊನಗದ ರಿಜಲ
4: ತೋ ಲೋಯ್ನ ಸೆನಗ್ರೆದ
2: ಲೋಯ್ ಸೆನಗ್ರೆ
4: ಮೊಯ್ ಅನಿ ಅಹುಮ್ದ ಮಖಾ ಥಂಗದ ಭೋತ್ಕಿ ಹಿಸಾಬ್ ಕನ್ನ ತೋರಿ
2: ಮಕೋಜು ಮಕೋನ್ ಥೋಕ್ಪ ಹಿಸಾಬ್ ತೌಸನ್ ತಾ ಸಾಮ್ನನೆ ಅಕೋಯ್ನಿದು ಮೈ ದಾವ್ದ ಚಂಗೋನ ಹೈಬಿನಿ ಚಂಗು ಚಂಗು ಚಂಗು ತಾ ಸಾಮ್
3: ಓ
2: ಓ ಓ ತಾ ಸಾಮ್
3: ಓ ಓ ಐ ಇನ್ನೋ ಹಿಂಗೆ ಲಾಯದ್ರ ಐ ಚಗೋ ಚಗೋ ಚಗೋ ಚಗೋ ಗಸಾಯ್ಕಿ ದುಬು ತೌರಿ ದುಬು ಕೈನೋನೆ
2: ಗಸಾಯ್ ಹೈಬು ಕರ ಮನು ತ ಸ್ಯಾಮ್
3: ಹೇ ಮೂಯ್ ಅಹುಮ್ ದುಬು ಥಾದರ ಮರುನೆ
2: ಅಸ್ ಥಾದದ್ರೇದ
3: ಅದು ನೀನೆ ಅಸ್ ಐ ಕುಯ್ಗಿ ಅಸಿಂಗ್ ಬಭೋಟ್ ನಾತ ನೀನೆ ಪಮೂ ಹುರೇದ ತಾರಾ ಜಿಂದುಗ ಥಾರಗ ಮರಿ ನೀನೆ ಮಾಂಗ್ಸ
2: ಐನ ದಿಫನ ಕನ್ನ ಹೈಜಬನಿ ಬೋತೋ ಹಾನ ಸತ್ ಥಾದರ ಮೋ ಅದುಗನೆ ಚಾಗಿರ ಥಕ್ಕಿರ ನೋಯ್ ಅಪಾಂಬದು ತೋ ಹೈದನ
3: ಅದು
2: ಅದುಗ ಬೋಟ್ ಥದಬ ಮತ್ತಮ್ದುದನ ಥೀವ ಹೆತ ಖಂಗ್ದೆ
3: ಖಂಗ್ದೆ
2: ಕದಾಯ್ದ ಥೌರಿನು ಖಂಗ್ದೆ ನುಮಿದಾಂಗ್ ವೈರಮ್ದು ಫೋಟ್ ಫಜನ ಫುಲ್ದ ನೋರಗನೆ ಥೋಲೆ ಅದುಗ मीगे आ केम मया दुदा तासन बोल कारे अदना लौरु जाने ना
3: कई दु बई लाउ नो
2: अद मोगे मी सिन न फारगा फुधर पने अरे मम्माई मम्मी का लोइन काए सनान दी मकोक तो फोत दी यारो अदना हॉस्पिटल दने पुखले मतम दो हेंतो

ಇಸೈ ಎಸ್ಸಿ ತಾನ್ ಜಹಿಬುಗಳೊಂದಿನ ಮಣಿಪುರಿ ಫಿಲ್ಮ್ ಸೇಲ್ ಅಧ್ಯಕ್ಷವ ಮತಾಂಗಸ್ಥೆ ಲೊಯ್ಜರೆ ಆಗಸ್ಟ್ ಬ್ಯಾನಿ ಇಂಫಾಲ್ ಹೌಸಿಕ್ ತಾಬಿರಸಿ ರೇಡಿಯೋ ಲೀಲಾ ಕಂಠ ಹೌದ್ಯದ ಅಹನ್ ಮತಾಂಕಕ್ ಲೀಲಾ ಸಾಧನ ಬಿರಿಬನ ಕಲ್ಚರಲ್ ಪೇಶ್ ಫಾರಂ.